ಅನುವಾದಮಿಲ್ಲದೆ ಅಗತ್ತು ವರುಂ ಜ್ಞಾನ ಅನುವಾದಮಿಲ್ಲದೆ ಅಗತ್ತು ವರುಂ ಹೊಯ್ ಹೊಯ್ ಹೊಯ್ ಹೊಯ್ ಹೊಯ್ ಹೊಯ್.

ತಕ್ಕು ಜನಂದರಿದ ಜನಂದರಿದ ದಿನಿತ ಕಿಟ್ಟ ಜಾಣು ತಿಂಬಿತ್ತಿತ್ತಯ್ಯತ್ತರಿ ಗಿಡ ತಕತಜ್ಜಂ ಅತಿಶಯ ಸುಕಂತ್ರಿತ ಪದಕ

ದೃಗದಗದಗದಿನ್ನತ್ತಂಗದಾತೈತ ಕದಂಬಕಿ ಸಲಯ್ಯ ಮಿಳಿತನು ಪುರ ಪದಂಜಲಿತ ಕೃತ ಪಾದತ್ತ ತಿಲ್ಲ ನ ದೃಗತಿಲ್ಲ ನ ದೃಗ ದೃಗದಿಲ್ಲ ನ ಕಿಟ್ಟ ತೊಂಗತನ್ನಂಗೀಟ ತೊಂಗ ತೈಗ ತೊಂದ ಗದ ಗಿಡದೈ ಗಿಡದ ತದಿ ತದೊಂ ತದೈ ತದ ಜೋರಗ ಬಂದ ಅದ್ಭುತಂಗ ಶಿರಸಿ ಚಲನಂ ಚಲನಂ ಧೃತನಂ ಇದನಂ ಕೃತನಂ.